ನಿಧಾನಿ ಪಮ ಪಗಮ ನಿಧಾನಿ ಪಮ ಗಾಮ ರೇ ಸಾವ ರೇ ರೇ ಸಾ ರೇ ರೇ ಸಾ ಗ ಗ ಗಮ ರೇ ರೇ ಸಾ ತ ಹೇ ನಿಧಾನಿ ಪಮ ಪಗಮ ನಿಧಾನಿ ಪಮ ಪಗಮ ನಿಧಾನಿ ಪಮ ಪಗಮ ಬಸ್ ಕೊಡಿ ಗಾಮ ಮಾವು ರುಸಮೆ ಗಾಮ ತಾತಿನ್ ತಿನ್ನ ತಾತಿನ್ ತಿನ್ನ ತಾತಿನ್ ತಿನ್ನ ತಾತಿನ್ ತಿನ್ನ ತಾತಿನ್ ತಿನ್ನ ತಿರ್